wo shebere wo fu wo fu Ewurade be sisa obi njindi Ewurade be sisa wo shebere na wo betu nyumbi se wa sisa mejum